ವಿರೂಪಾಕ್ಷ ಋಷಿ ಗಾಯತ್ರಿ ಛಂದ ಅಂಗಾರಕೋ ದೇವತಾ ಅಂ ಬೀಜಂ ಕಂ ಶಕ್ತಿ ರಂ ಕೀಲಕಂ ಮಮ ಅಂಗಾರಕ ಪ್ರಸಾದ ಸಿದ್ಧತೆ ಜಪೇ ವಿನಿ.